ಗೋಫಿನು ವೈ ಗೋಫಿನು ಅರ್ಧರಾತ್ರಿ ಗೋಫಿನು ಗೋಫಿನು ವೈ ಗೋಫಿನು ಅರ್ಧರಾತ್ರಿ ಗೋಫಿನು. ಮಾಹೇರಿ ನೆಲ ಸೋಮು ಗೋಮುಚಾ ಗಾಡ ಹವಾತ್ ಸೋಮು ಗೋಮು ಸೋಮು ಗೋಮುಚಾ ಗಾಡ ಸಸುವೈ ಸುನೆಲ ಗಾಡ ಸಸುವೈ ನಿ ಸುನೆಲ ಧಾಡ್ಲ ಅಹೋನ್ ನಿತಿಲ ಅಡವ್ಲ ಅಹೋನ್ ನಿತಿಲ ಅಡ